0: ಇನ್ನು ನಮ್ಮ ಆಹೋತ್ ಜೆ ಕುಣಾರ್ಗೆ ನಮೇ ಜನ ಭಾಷಾ ಆತಲಿ, ನಮೇ ಜನ ಚಾಲಿ ಚಲನ ಸಂಸ್ಕೃತಿ ಆತಲಿ, ನಮೇ ಜನ ಪರಂಪರಾ ಆತಲಿ, ಇದಂಥ ನಮ್ಮ ಪದ್ದ ಪಟ್ಕಿನು ಜನ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟಾ ಬಡೇಟೆ ಕಥಾ ಜೆ ಈ ಬೋದ್ ಎಕ್ಲಾಂತಿ ಚಲರ ಬಾರ್ಚ್ಕಿಚಿ ಎಕ್ಕನೆ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜ ನಮ್ಮ ಏಕಾತರ್ತಿ ಬಾರ್ಚ್ಕಾತ್ ಅರು ನಮ್ಮ ಏಕಾಸನ್ ಅತಲ್ದಾತ್ ನಮ್ಮೆ ಗತಿಬೋದ್ ಏಕಾತರ ಗತಿಬನ್ ಜದಿ ನಮ್ಮ ಬೆದ್ದತ್ ಹೇಳಿ ಹಾಕ್ಷತ್ ಏಕಾ ಬಾಕೆನ್ ಜಿತೆಬೇಲೆ ನಮ್ಮ ಏಕಾತರ್ತಿ ಬಾರ್ಕಾದಾ ತಾರ ಎಕ್ಕನೆ ನಮ್ಮೆ ಉತ್ಪತ್ತಿ ಮಂತ್ಕಿಚಿ ಆಬನ್ ಜದಿ ಆಹತ್ ಹೇಳಿ ನಮ್ಮೆ ಭವಿಷ್ಯತ್ ಬನ್ ನಮ್ಮ ಕೊಲನಾಕಮಾಂಗತ್ ಕಾ ನಮ್ಮ ಆ ಪಾಬು ಬನ್ ಏರಾಂಗತ್ ಹೇಳಿ ತೆಂಗಿನ ಕಥೆ ಇದಾದ ಜೆ ನಮ್ಮ ನಿಜರ ಪರಿಚಯ ಬನ್ ಜದಿ ಬೆದ್ದತ್ ಹೇಳಿ ಮೂಲಿಂತಿ ಬೆದ್ದುಕುನ್ ಜೈ ಮಾನ ಮೂಲಿಂತಿ ಬೆದ್ದುಕುನ್ ಜೈ ಮಾನಗೆ ಅರ್ಥ ನಮ್ಮೆ ಇತಿಹಾಸ ಬನ್ ನಮ್ಮ ಆಹನಾ ಕಥಾ ಜೆ ಪ್ರಕೃತಿರೆ ನಮ್ಮೆ ಜನ ಕುಣಾ ಸಮಾಜ ಆತಲಿ ಅದ್ಗೆ ಇತಿಹಾಸ ಎಕ್ಕಾನಿಕಿರಿ ನಮ್ಮೆ ಪುರ್ಖಾ ಗುಠಿಯಾರ ಆಚಾರ ಆರು ನಮ್ಮೆ ಇತಿಹಾಸ ನಮ್ಮೆ ಕುಣಾರ್ಗೆ ನೇಕಿರಿ ಎಂದಿರ ತೆಂಗಾಲಿ ಅದ್ಗೆ ಲಗನ್ ವಿಶದ ಭಾವರೆ ಆಲೋಚನಾ ಕಾಮಗೆ ಲಗನ್ ಇನ್ನ ಈ ಕಾರ್ಯಕ್ರಮನು ಉಪಸ್ಥಿತ ಅತಲ್ನಾರ್ ನಮ್ಮೆ ಈ ಸಂಬಲ್ಪುರ ಜಿಲ್ಲಾ ಜಮನ್ಕ್ರಿಯಾ ಬ್ಲಾಕ್ ನು ಜನ್ ಚಿನಿ ಮಹುಲ್ ಪದ್ದ ಆತಲಿ ಪದ್ದಂತ ನಮ್ಮೆ ಸಮ್ಮಾನ್ಯ ಆಜ್ಞಾ ಶುಭರಾಮ್ ಪ್ರಧಾನ ಘರ್ ಈಶಾನ್ ಈ ಸ್ಟುಡಿಯೋನು ಇನ್ನ ನಮ್ಮೆ ಸಂಗೆ ಅತಲ್ನಾರ್ ತಾ ತಮ್ಮೆ ಸಂಗೆ ನಮ್ಮ ದ್ವಿಪದ ದುಃಖಸುತ್ ಮಾನತ್ ಪ್ರಧಾನ ಆಜ್ಞಾ ಜುಹಾರ್
1: ಜುಹಾರ್ ಜುಹಾರ್ ಜುಹಾರ್
0: ಜೆ ಪಹಲಾ ನಿಮಿಸ್ತಿ ಅಂಟಾ ಕಥಾ ಆಹಾಗೆ ಲಗನ್ ಅಂಟಾ ಆಗ್ರಹ ಮನಾಲಿ ಜೆ ನಿಮನ್ ಗುಠಿ ಏರಾಲ್ದಾಮ್ ಭಿನ್ ಭಿನ್ ಸಭಾ ಸಮಿತಿನು ಭಿನ್ ಭಿನ್ ಜನ ಸಬ್ ಸಾಂಸ್ಕೃತಿಕ ಕಾರ್ಯಕ್ರಮ ಆತಲಿ ನಮ್ಮೆ ಪಾಡಾ ಪಾಟ್ಕಿನು ಬೆಂಜಾಮನ್ನಾ ಕಾಮ ಕಾರಜ ಮನ್ನಾ ಸೊಠಿ ಉಠಿಯಾಡಿ ಮನ್ನಾ ಜತೆ ಥರ ಏರಾಲ್ದಾಮ್ ಜೆ ನಿಮ್ಮ ಕಾಲ್ದಾರ್ ಬರಾಲ್ದಾರ್ ಭಿನ್ ಭಿನ್ ಜಗಾಸನ್ ಪೊದೆ ದ್ವೀಪದ ತೆಂಗಾಲ್ದಾರ್ ಇನ್ನಾ ಆಕಾಶವಾಣಿಗೆ ಸೌಭಾಗ್ಯ ಜೆ ನಿಮ್ಮ ಬಾರ್ಚ್ಕಾದಾರ್ ಆರು ಎಮೆ ಜನ್ ಪುನಾ ಪ್ರೋಗ್ರಾಮ್ ಉಂಟಾ ಚಲರಾಲಿ ಮಕ್ಕಾ ಪುಪು ಝೊಕಾ ಝೊಕಾ ನಮ್ಮೆ ಈ ಕುಣಾ ಭಾಷಾನು ಅನು ನಿಮ್ಮ ಸಮೀಲ್ ಮಾಡ್ಸ್ಕಾದಾರ್ ತ ನಿಮ್ಮೆಸ್ತಿ ಎಮ್ ಅಹಾಗೆ ಲಗನ್ ಚಹಲ್ದಾಮ್ ಜೆ ನಮ್ಮೆ ಈ ಜನ್ ಕುಣು ಸಮಾಜ ಬೋದ್ ಆತಲಿ ನಮ್ಮ ಜನ್ ಅತಲ್ದಾತ್ ನಮ್ಮೆ ಪ್ರಕೃತಿ ಎಂದಿರ ಇತಿಹಾಸ ಅತಲಿ ಕಾಯ್ ಹೂಬನ್ ಟಿಕೆ ತೆಂಗೋರ್
1: ಧನ್ಯವಾದ ಇನ್ನಾ ಜನ್ ಆಕಾಶವಾಣಿ ಸಂಬಲ್ಪುರ ತರಫ ತಿನ್ ಜನ ಒಂಟ ಕಾರ್ಯಕ್ರಮ ಅಚ್ಚುಕಾನಾರ್ ಆಕಾಶವಾಣಿ ಸಂಬಲ್ಪುರ ಜನ କାର୍ଯ୍ୟକ୍ରମ ଅଚୁକିଛି ମକା ପୁପୁ ଝକା ଝକା ଏବଂ ଆନୁ ଏମାନ ଆମନ୍ତ୍ରଣ କାମଚକାଥିଲି ଆଲୋଚନା ଘେ ବିଷୟ ଚିଚକାନାର ଯେ କୁହୁ ସମାଜ ଘେ ଉତ୍ପତ୍ତି ବିଷୟ ନୁ ପହିଲେ ତ ଧନ୍ୟବାଦ ଜନ ଆକାଶବାଣୀ ସମ୍ବଲପୁର ଯେ ଯେନ୍ କାର୍ଯ୍ୟକ୍ରମ କୁଣାର୍ଘେ ଯେନ୍ କାର୍ଯ୍ୟକ୍ରମ ମକା ପୁପୁ ଝକା ଝକା କାର୍ଯ୍ୟକ୍ରମ ଇକାନାର ସୁନ୍ଦର କାର୍ଯ୍ୟକ୍ରମ ଏବଂ ଏ ସୁନ୍ଦର କାର୍ଯ୍ୟକ୍ରମ ମାଧ୍ୟମ ନୁ ଯେନ୍ କୁହୁ ସମାଜ ଘେ